ಮಾಡಿಸೋ ಮನುಜ ಹರಿ ಪುಣ್ಯ ನಾಮ ಬಲವಂತವಾದ ಅವಹರ ಮಾಡು ನಾಮ ಆತ್ಮ ಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ ಘೋರ ಪಾತಕ ಅಜಮಿಲನ ಸಲಹಿದನ.